ಕಾಂತಂ ಯಃ ಪಶ್ಯತಿ ಸ ಪಶ್ಯತಿ. ಶರೀರಮು ನಶಿಂಚಿನನು ತಾನು ನಶಿಂಪಕ ಎವಡು ಸಮಸ್ತ ಭೂತಮುಲೊಂದುನ್ನ ಪರಮೇಶ್ವರನು ಚೂಚುನು ವಾಡೇ ಎರಿಗಿನವಾಡು.